ಕತ್ತಲೇ ಹೆದುವ ಮಮಗೆ ತಟ್ಟು ಖೇತಲೆಂಗ್ ಮಲ್ಲಗತ್ತ ಕೆಟ್ಟು ಲಹಿರು ಕಿಯಾನ್ನೆ ಗೆಂದ್ರ ಮೆಣಿಕ ಚಾನು ಖೆಲ್ಲ ಸುಬಮ ಸುಬಲ ಮಾದಿನೇ ಅಗಾನ್ನೆ ಅದ ಪೆಂಡ ಕುರುವಿಟ ಎಪಿಟ ಹವಾತ್ಯ ಅನುರಾಧಾದಿಲ್ ರುಕ್ಷಿ ಯಾಗೆ ಯಾಗೆ ಬಾಲ ದುವ ದಹಮಿ ಸಂದಮಿನಿ ಸೇನಾರತ್ನಗೆ ಉಪಂದಿರೆ ಅಮ್ಮಲ ದುವ ಲೊಕ್ಕಗೆ ಮೇಕ ದವಸೆ ಉಪಂದಿರೆ ದಿನ ಅದ್ ಮಾರು ರೇದ ಅಮ್ಮಗೆ ದುವಗೆ ಕಮ ದವಸೆ ಉಪಂದಿರೆ ಪಾಸಲ ಕುರುವಿಟ ಹಿಗ್ಗಸ್ವತ್ ಕನಿಷ್ಠ ವಿದ್ಯಾಲಯ ಯಾಟ ಸುಬ ಪಾತ್ರ ಹರಿಯ ಗುರು ಚಮಿಂದ ಮೋಟಸಿಕೆ ಲೊಕು ಮಾಮ ಚಮಿಂದ ಲೊಕು ನಂದ ಸುದು ಅಯ್ಯಲ ದೆನ್ನ ಅಕ್ಕ ನಂಗಿ ನಂಗಿ ಅಕ್ಕದ್ನೇದ ಕಮರಾವಿ ಬೀಂತಿರಂದ ಮಾಲಿಂದ ಮಾಮ ಇಟ್ ಪಾಸೆ ತನುಷ ಶಾಖ್ಯ ವಿಹಾರ ಕೊಟ್ಟಿಪಿಟಿ ನಿಲು ನಂದ ಇವಾಗೆ ಮಾನಿ ತಮೋ ಮಾತಿಗೆ ತುಕರ ಗಾನೋ ಕೇಳ್ತಿರ ದ ಮಾಮ ಮೊಣವಾದ ದೆನ್ನೆ ಮೇ ದೋಣಿಟ ವಿಶ್ಕಲ್ಲ ವಿತರಕ್ ಮಾದಿ.

ಪ್ರಿಯವರಿಯ, ಬಹಸು ನವೇ ಮೇ ದಿವಿಸರಿಯ, ಸಿತೇ ಸಿದ್ರು ಅತಿ ಅನಂತವತ್ ಏತ್ರಿಂಗಾ ನಯನ ಮಾನವಿ ಮಮ ದಾನಿಮೆ ಹದವತಿನ್ ಯಕುನ್ ಪಲವಾಹರಿನ ಭಾಷಾವ ಏತ್ ನೋ ದಾನಿಮೆ ಸಿದ್ರುಕಿನ್ ವಿತ್ ಆತ್ಮೇಮ ವೆಲಾಗನ್ನ ದಿವ್ಯಾಂಗನಾವಕ್ ಎಲವಾ ಹರಿನ ಮಂತರಯ ಎನಾಯಿನ್ ಮೇ ಸಿದ್ರು ದೆಕ ದೆಕಮ ಒಬೋ ತನಮೇನ್

0: ಅಸುವ ದಶಕ್ಕೆ ಅಂತಿಮ ದವಸಕ್ಕ ಎಂತ ಒಂದು ಟೂಬ ವ್ಯಾಸ ಸಿಹಿನ ರೇಸ್ಯ ಲೋಮ ನಿದ್ರಾಶೀಲಿ ಆಮ್ಯಾಕ
1: ಮಂದಾರಂಬ್ರೆ ಹತಟ ನೊಸ್ಟಾಲ್ಜಿಯಾನೋ ರೋಮಾಂಟಿಕ ಮತಕ ಸ್ಮರಣೆಯ
2: ದಶಕ ಗಣನಾವಕ್ ಪುರಾ ವೇದನಾವನ್ ನೇಡಕಲ ಸ್ಯಾಮ ಗೆದರಕಮ ಸಿತಿಯುತು ವಿದ ಮಹಾತ್ಮ್ಯ ಸಿದ್ಧಾಲೇಪ ದಶಕ ಗಣನಾವಕ್ ಪುರಾ ವೇದನಾವನ್ ನೇಡಕಲ ಸ್ಯಾಮ ಗೆದರಕಮ ಸಿತಿಯುತು ವಿದ ಮಹಾತ್ಮ್ಯ ಸಿದ್ಧಾಲೇಪ